105.4 MHz ಶರ್ತ ಮೆಗತಾತ್ ಆಕಾಶವಾಣಿ ಪಣಜಿ ಕೇಂದ್ರ ಚಿ ಎಫ್ ಎಂ ರೈನ್ಬೋ ಸೇವಾ ಆಕುಪ್ಯಾನೋ ಎಫ್ ಎಂ ರೈನ್ಬೋ ಸೇವೆ ಬರೋಬರ್ ಸರ್ವರ್ ಅಂಚರಾಯ್ಕೋಯಾ ದಿಲ್ಲಿ ಕೇಂದ್ರಾವಲಯ ಸೋಕ್ಷ ಪಿಜೋಪಿ ಹಿಂದಿತ್ಲ್ಯಾನ್ ಖಬರು ಆಣಿ ಉಪರಂತ ಮೇಳುಯಾ ಸರ್ವರ್ ಜಾನ್ 5 ಮಿನಿಟಾಂ ಚೇರ್ ಪುರ್ತೊನ ಏಕ ಫೌಟ್ ಆಣಿ ಆಸ್ವಾದ ಘೋಯಾ ತರಿಕ ವರ್ಷಾ ಕಾರ್ಯವಳಿಂಚೊ ಮೆಗತಾತ್ 105.4 MHz ಅಂಚರ್ ಆಕಾಶವಾಣಿ ಪಣಜಿ ಕೇಂದ್ರ ಚಿ ಎಫ್ ಎಂ ರೈನ್ಬೋ ಸೇವಾ